ಗುರು ಪ ಗುರು ವಾ ಗುರು ವಾ ಗುರು ವಾ ಗುರು ವಾ ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ಗುರು ವಾ ವಾ ಗುರು ವಾ ವಾ ಗುರು ವಾ ಗುರು ವಾ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾ ಗುರು ವಾ ಗುರು ವಾ ಗುರು ವಾ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ವಾ ಗುರು ವಾ ಗುರು ವಾ ಗುರು ವಾ ವಾ ಗುರು ವಾ ಗುರು ವಾ ಗುರು